ಯಕ ಚತುರ ನಾರ ಕರ ಕೇ ಸಿಂಗಾರ ಯಕ ಚತುರ ನಾರ ಕರ ಕೇ ಸಿಂಗಾರ ಮೇರೆ ಮನ ಕೆ ದ್ವಾರ